ನದಿಂ ತಕದಿಂ ಧಕಡಕ್ ಧಕಡಕ್ ಧಕಡಕ್ ಧಕಡಕ್ ಧಕಡಕ್ ಧಕಡಕ್ ಧಕಡಕ್ ಧಕಡಕ್ ಧಕಡಕ್ ಧಕಡಕ್ ಧಕಡಕ್ ಧಕಡಕ್ ಧಕಡಕ್ ಧಕಡಕ್ ಧಕಡಕ್ ಧಕಡಕ್ ಧಕಡಕ್ ಧಕಡಕ್ ಧಕಡಕ್ ಧಕಡಕ್ ಧಕಡಕ್ ಧಕಡಕ್ ಧಕಡಕ್ ಧಕಡಕ್ ಧಕಡಕ್ ಧಕಡಕ್ ಧಕಡಕ್ ಧಕಡಕ್ ಧಕಡಕ್ ಧಕಡಕ್